ದೋಹಾಳೆ ಪುರುವ ರಘುಕುಲ ತಿಲಕ ಮಾಧೆ ಸೀತೆನು ಅಪ್ಲೆ ಡೋಹಾಳೆ ಶ್ರೀರಾಮನ ಸಾಂಗಿತ್ಲೆ. ಶ್ರೀರಾಮನಿ ಹಸೂನ್ ತಿಚ್ಚಾ ಇಚ್ಛಾಂಚ ಆದರ ಕೆಲ ಮನಾಲೆ, ಜಾನಕಿ ತುಜಿ ಇಚ್ಛಾ ಲವಕರಾತ್ ಲವಕರ ಪುರಿ ಕರಿನ್. ಪತಿ ಪತ್ನಿಂಚ ಹಾ ಮನೋಹರ ಸಂವಾದ ಝಾಲಾ. ತ್ಯಾಚ್ಯಾ ದುಸರಾ ದಿವಸಿಚಿ ಗೋಷ್ಟ, ಭದ್ರ ನಾವಾಚ್ಯಾ ಏಕಾ ಗುಪ್ತಚರಾನ್ ಶ್ರೀರಾಮನ ಸಾಂಗಿತ್ಲ ರಾಜನ್, ಸೇತುಬಂಧನ ಆಣಿ ರಾವಣವಧ ಯಾ ದೋನ್ ದೈವೀ ಕೃತ್ಯಾಬದ್ದಲ್ ಸಾರಿ ಪ್ರಜಾ ಆಪಲ್ಲಾ ಧನ್ಯವಾದ ದೇತ ಆಹೆ. ಪಣ ಕಾಯ್ ಸತ್ಯತೆ ನಿರ್ಭಯಪಣೆ ಕಥನ ಕರ. ಅಶೀ ಶ್ರೀರಾಮಾಂಚಿ ಅನುಜ್ಞಾ ಮಿಳತಾಚ ಭದ್ರ ಪುಡೆ ಸಾಂಗು ಲಾಗಲಾ. ಲೋಕಾನ ಏಕ್ ಕಳತ್ ನಾಹಿ ಕಿ ರಾವಣಾಚ್ಯಾ ಘರಿ ರಾಹಿಲೀಲಿ ಸೀತಾ ಶ್ರೀರಾಮಾನಿ ಪರತ್ ಪತ್ನಿ ಕಶೀ ಮಾನ್ಲಿ. ತಿಚ್ಚಾಶಿ ಪ್ರಣಯ ಕರ್ಣ್ಯಾತ್ ತನ್ನ ಕೊಂತ ಆನಂದ ಹೋತ ಅಸೇಲ್. ಲೋಕಪಾಲ್ ಶ್ರೀರಾಮಚಂದ್ರಾಂಚ ಮನ್ ಪುನಃ ವಿಷಣ್ಣ ಝಾಲ. ಆಪಲ್ಯಾ ಪ್ರಾಣಾಂಚಿ ಶಪಥ ಘಾಲೂನ್ ತ್ಯಾನಿ ಲಕ್ಷ್ಮಣಾಲ ಆಜ್ಞಾ ಕೇಳಿ, ಲಕ್ಷ್ಮಣ ಜಾನಕಿಲಾ ವಾಲ್ಮೀಕಿ ಆಶ್ರಮಾಚ್ಯಾ ಸನ್ನಿಧಿ ನೀವು ಸೋಡೂನ್ ಯೇ. ಲಕ್ಷ್ಮಣಾಜಿ ಕುಣಾಹಿ ಭಾವಂಡಾಲ ಶ್ರೀರಾಮಾಂಚಿ ಶಪಥ ಉಲ್ಲಂಘಿತ ಅಲಿ ನಾಯಿ. ಲಕ್ಷ್ಮಣಾನ ರಥಾತೂನ್ ಜಾನಕಿಲಾ ವನ ಪ್ರದೇಶಾತ್ ನೇಲಿ. ಸೀತೆಲಾ ವಾಟ್ಲು ಆಪಲೆ ಡೋಹಾಳೆಸ್ ಪುರವಲೆ ಜಾತ ಆಹೆತ್. ಅಸಹ್ಯ ಹೂನ್ ಲಕ್ಷ್ಮಣಾನ ಜೆವ್ಹಾ ಸೀತೆಲಾ ಖರ ಕಾಯ ತೆ ನಿವೇದನ ಕೆಲ ತೆವ್ಹಾ ತಿಚ್ಚಾ ದುಃಖಾಲಾ ವಿಶ್ವ ಥಿಟ ಝಾಲ. ಗದ್ಗದ್ ಸ್ವರಾತ್ ತಿ ಲಕ್ಷ್ಮಣಾಲಾ ಮನಾಲಿ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ, ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ, ಪತಿ ಚರಣ ಪುನಃ ಮೀ ಪಾಹು ಕುಠೆ, ಕಠೋರ ಧಾಲಿ ಜೇಥೆ ಕರುಣ, ಕಠೋರ ಧಾಲಿ ಜೇಥೆ ಕರುಣ, ಗಿಳಿ ತಮಿಶ್ರಾ ಜೇಥೆ ಅರುಣ, ಪಾವಕ ಜಿಂಕೆ ಜೇಥೆ ವರುಣ,

ವ್ಯರ್ಥ ಶೆಣವಿಲೇ ಮಾತಾ ಜನಕ, ವ್ಯರ್ಥ ಶೆಣವಿಲೇ ಮಾತಾ ಜನಕ, ಮೀನಚ ಜಾಯ ನಭೆ ಕನ್ಯಕ, ನಿಕಷತ ಮಾನಿ ಕಾಸೆ ಕನಕ, ಸಿದ್ಧೀತ ತಪಾಲ ಆಜವಿಟೆ. ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಅಗ್ನಿ ಠರಲ ಅಸತ್ಯ ವಕ್ತ, ಅಗ್ನಿ ಠರಲ ಅಸತ್ಯ ವಕ್ತ, ನಾಸ್ತಿಕ ಠರವಿ ದೇವಸ ಭಕ್ತ, ಪತಿವ್ರತಾಮಿ ತರಿ ಪರಿತ್ಯಕ್ತ, ಚರಣೀಚ ಧರೇಸಿ ಕಂಪ ಸುಟೆ. ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಪ್ರಾಣ ತನೂತುನ ಉಡು ಪಾಹತಿ, ಪ್ರಾಣ ತನೂತುನ ಉಡು ಪಾಹತಿ, ಅವಯವ ಕಾಮಗ ಭಾರ ವಾಹತಿ, ಬಾಹ ತಸೆ ಮದ ಶ್ರೀ ಭಾಗ್ಯರಥಿ, ಅರಖಳೆ ಅಂತಿತ ವಿಪ್ಪಳ ಕುಠೆ. ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಸರಳೆ ಜೀವನ ಸರಳಿ ಸೀತ, ಸರಳೆ ಜೀವನ ಸರಳಿ ಸೀತ, ಪುನರ್ಜಾತಮಿ ಆತ ಮಾತ, ಜಗೇನ ರಘುಕುಲ ದೀಪ ಕರಿತ, ಜಗೇನ ರಘುಕುಲ ದೀಪ ಕರಿತ, ಫಲಧರಿ ರೂಪ ಹೇ ಸುಮನ ಮಿಟೆ. ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ವನಾತ ವಿಜನಿ ಮರು ಭೂಮಿವರ, ವನಾತ ವಿಜನಿ ಮರು ಭೂಮಿವರ, ವಾಡವೀನ ಮೀಹ ವಂಶಾಂಕುರ, ಸುಖಾತ ನಾಂದೋ ರಾಜ ರಘುವರ, ಜಾನಕಿ ಜನಾತುನ ಆಜ ಉಠೆ. ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಜಾಯಿ ದೇವರ ಪುರ ಮಾಗುತಿ, ಜಾಯಿ ದೇವರ ಪುರ ಮಾಗುತಿ, ಶರಸೆ ಮಾಝೆ ಸ್ವರಮದ ರುಪತಿ, ಪತೀನ ರಾಘವ ಕೇವಲ ನೃಪತಿ, ಬೋಲತಾ ಪುನಃಹಿ ಜೀವ ಥಟೆ. ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ. ಇಥುನ ವಂದಿತೆ ಮೀ ಮಾತಾನ, ಇಥುನ ವಂದಿತೆ ಮೀ ಮಾತಾನ, ಪ್ರಣಾಮ ಪೋತವಿ ರಘುನಾಥಾನ, ಆಶೀರ್ವಚ ತುದ ಘೇ ದಾತಾನ. ಆಣಕಿ ಊಠಿನ ಶಬ್ದ ಪುಟೆ. ಮದ ಸಾಂಗ ಲಕ್ಷ್ಮಣ ಜಾವು ಕುಠೆ.